ಮಕ್ಷಕುಮದ ಜಾಯ್ ಪುಜಾಯ್ ಮತ್ಲಬ್ ಇವೈ ಸಚಿಕುಮದ ಅಸ್ಪಿನವಿ ಔ ಬಲೈ ಸಚಿಕುಮದ ಅಹ ತೋರವಿ ನು ಖಶು ಅರವಿದುನ್ ಕೋ ಯಾದ್ ಸಾತು ದೆ ಸುರತ್ ಸೆ ತಾಸು ದ ಚೆಹರೆ ಚಿಕುಮದ ಆ ಪರ್ಮಿಟ್ ಕಾಸ್ಮೆಟಿಕ್ ಚಿಕುಮದ ಆ ಯೌ ಕಿಸಮ್ ರಾವಲವಿ ಯನಿ ತಾಸು ಮಖ್ ಚಿಕುಮದ ಆ ಮುಕಮಲ್ ತೋರ್ ಬಂದೆ ಸಫಾ ಕವಿ ದ್ವಂಶಾಯ್ ಚಿಕುಮ್ ದೆ ಮುಸ್ಸಿರಮ್ ಸಿ ಮೌಜೂದ್ ದ ಅಗೆ ತವೇಲ ಸಿ ವಿಟಾಮಿನ್ ಸಿ ದಾದಿ ತಾಸು ಜಿಲ್ದ್ ತಾಸು ಚರ್ಮನ್ ಚಿಕುಮದ ರೋಷನ್ ಚಮಕದಾರ್ ಔ ತಾಜಶ್ಗಾರ್ ಓಲು ಚೆ ಮಾವಿನು ಮದದ್ಗಾರ್ ವಿ ದ ಯೌ ತಾಕತ್ವರ್ ಆಂಟಿ ಸೈಡೆಡ್ ವಿ ಬತೌರ್ ಬಂದ್ಯ ಕಾರ್ ಕವಿ ನೈ ಸನಮೈಡ್ ಶಿಕುಮ್ ದ ದಾದ ಜಿಲ್ದ್ ನಮಿ ಬರ್ಕರಾರ್ ಸಾತುಲು ಇಜಾಫಿ ಆಯಿಲ್ ಶಿಕುಮ್ ದಿ ಆ ಮುತವಾಜಿನ್ ಕೌಲು ಯನಿ ಬರಾಬರ ಉಲು ಔ ದಿ ಜಿಲ್ ಜಾಹಿರಿ ಸಾಖ್ ಬೆಹತರ್ ಜೋಡ ಉಲು ಚೆ ಮದದ್ ವರ್ ಕವಿ ಯಾದ್ ಸಾತು ಚೆ ಪರ್ಮನೆಂಟ್ ಬ್ಯೂಟಿ ಕ್ರೀಮ್ ದ್ರೀಮ್ ಶಾಯದ ದಿ ಪರ್ಮನೆಂಟ್ ಕಾಸ್ಮೆಟಿಕ್ ಸಿ ಚಿಕುಮ್ ಬಾಂದಿ ಸ ಖಬರ್ ತೆ ತಕೊ ದಾ ಯೋ ದಾಸೆ ಕ್ರೀಮ್ ದ ಚಿಕುಮ್ ವಿಟಾಮಿನ್ಸ್ ನ ಡಾಕ್ದ ದೇಶ ಬೇಶುಮಾರ್ ವಿಟಾಮಿನ್ಸ್ ಮೌಜೂದ್ ದಿ ಕಜವಾಯ ಸಿದಾ ಮುಷ್ ಸ್ಕಿನ್ ದೇ ಪಾರ ದೇ ಮುಷ್ ಸೆಹತ್ ದೇ ಪಾರ ಚಿಕುಮ್ ಅತ ವಿಟಾಮಿನ್ಸ್ ಪಕಾರ್ ಪಕಾರ್ ವಿ ಆಗ ಅಲ್ಹಮ್ದುಲಿಲ್ಲಾ ತಕರಿಬನ್ ಟೂಲ್ ಪುಷೆ ಮೌಜೂದ್ ದಿ ದಾದಿ ತಾಸು ಜಿಲ್ದ್ ನಮಿ ಬರ್ಕರಾರ ಸಾತುಲು ನರ್ಮಿ ಬರ್ಕರಾರ ಸಾತುಲು ಸೆಹತ್ಮಂದ್ ಔ ತಾಜಾ ಶಿಕಾರಾವುಲು ಚೆ ಮದತ್ ಪೈದ ವರ್ಗವಿ ಬಾಕಾಯ್ದಾ ಇಸ್ತೇಮಾಲ್ ಸರಾಯ್ ತಾಸು ಜಿಲ್ ಚಿಕುಮ್ ದ ಆ ನರಮ್ ಮುಲಾಯಮ್ ಔ ತರು ತಾಜಾ ಮಹಸೂಸ್ ಅವಿ ಖುಷು ಅರವಿದುನ್ ಕೋ ಚಲ್ ರಮ್ ಶಾಯ್ ಚಿಕುಮ್ ಬಾನಿ ಸ ಖಬರ್ ಅತರ್ ತಕು ಆದಿ ನನ್ ಸಬಾ ದಖ್ ದೌರ್ ದಿ ಗರ್ಮಿ ಮೌಸಮ್ ಟಿ ಜ್ಯಾದ್ ಅಹಮಿಯತ್ ಪಿಛೆ ಲರಿ ಖುಷು ಅರವಿದುನ್ ಕೋ ಅಗೆ ನಾಮ್ ದ ದಿ ಪರ್ಮನೆಂಟ್ ಸನ್ಸ್ಕ್ರೀನ್ ಚಿಕುಮ್ ಚು ಶಾಮಿಲ್ ದ SPF 50+ ಯನಿ SPF ಮುರಾದ್ ದಾವಿ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟ್ ದ ಸನ್ಸ್ಕ್ರೀನ್ ದಿ ಜಿಲ್ದ್ ಚಿಕುಮ್ ದಿಲ್ಮರ್ ನುಕ್ಸಾನ್ ದೇ ಯು ವಿ ಶುವಾಗಾನಿ ದಿ ಅಹೋನ ಬಸ್ಕೌಲು ದಿ ಪಾರ ತಯಾರ ಸವಾಯ್ದ SPF 50+ ಲವಜಿನ ದ ಚಿಕುಮ್ ಸನ್ ಬರ್ನ್ ಕಿರಿ ಮರ್ ರವಜಿನ ಚಿಕುಮ್ ದಿ ಮುಜಾ ಚೆಹರಿ ಚಿಕುಮ್ ಇವಿ ಆ ಚಿಕುಮ ಸ್ವಜವಿ ಡೆಂಟಿಂಗ್ ಚಿಕುಮ್ ಕಿರಿ ಔ ದಿ ಸರ ದಿಲ್ಮರ್ ಚಿಕುಮೆ ಮುನ್ಫಿ ಅಸ್ರಾತಿ ಅಹೀನ ದ ಜಿಲ್ ಚಿಕುಮ್ ದ ಮಹಫೂಜ ಔ ಹಿಫಾಜತ್ ಚಿರಾ ಸೌಲು ಕಿರ್ದಾರ್ ಅದಾ ಕವಿ ದಿ ಸರ ದಾದಿ ಸ್ಕಿನ್ ದಾದಿ ಜಿಲ್ ಡೇರ್ ವಕ್ತ ಪುರೆ ಸೆಹತ್ ಔ ಹಿಫಾಜತ್ ಜಾಮಿನ್ ಹದ ಖುಷು ಅರವಿದುನ್ ಕೋ ದದಿ ಮಜ್ಮುಯಿ ಫೈದಿ ಕಸತ ಸುತೌಶು ನೋ ಹರ್ ಯೋ ಕಸ್ ಚಿಕುಮ್ ದೇಖಬಲ್ ಜಿಲ್ದ್ ರೋಜಾನ ಸಫಾಯಿ ಕವಲ್ ಗಾಡಿ ಮುನಾಸಿಬ್ ಸಿರಮ್ ಉರ್ತ ಪಕಾರ್ವಿ ಯಾ ಜಿಲ್ದ್ ನಮಿ ಖ್ಯಾಲ್ ಸಾತಲ್ ಗಾಡಿ ಅಲ್ಮರ್ನ ದಾಖಬಲ್ ಜಾನ್ ಬಚ್ ಕವಲ್ ಗಾಡಿ ನೋ ಅಗೋ ದಿ ಪಾರ ಪಕಾರ್ ದ ಆ ಇಸ್ತೇಮಾಲು ಕಿ ದೋ ದಿ ಪರ್ಮನೆಂಟ್ ಬ್ಯೂಟಿ ಫೇಸ್ ವಾಶ್ ದಿ ಪರ್ಮನೆಂಟ್ ಬ್ಯೂಟಿ ಸಿರಮ್ ದಿ ಪರ್ಮನೆಂಟ್ ಬ್ಯೂಟಿ ಕ್ರೀಮ್ ಅಹೋ ದಿ ಪರ್ಮನೆಂಟ್ ಸನ್ಸ್ಕ್ರೀನ್ ಅಜಕ ಛೆ ದಿ ತಾಸು ಸ್ಕಿನ್ ಜ್ಯಾದ ಸಫಾಯಿ ಚಿಕುಮದ ಅಗೆ ಖ್ಯಾಲ್ ಔ ತಾಜಗಿ ಬರ್ಕರಾರ್ ಸಾತಲು ಕಿರ್ದಾರ್ ಪರ್ಮನೆಂಟ್ ಕಾಸ್ಮೆಟಿಕ್ಸ್ ದ ಪ್ರಾಡಕ್ಟ್ ಅದಾ ಕಬಿ ದೇಸರ ತಾಸು ಕಚೇರಿ ಬಾಂಧೆ ದಾಹುನವಿ ದಬೇವಿ ತೋರ್ಸರಿವಿ ಯಾ ಚೆಹರಾ ಮುಚಿಕಮದ ತಾಸೆ ಮತ್ಲಬ್ ಉಚ ಉಚ ಶಿಕಾರಿ ಬೇರೋನಕ ಲಕ ತಾಸು ಚೆ ಬಿಮಾರ್ ಯೋ ಈ ಅಕ್ಸರ್ ದಾಸಿವಿ ಚೆ ಇನ್ಸಾನ್ ವಿ ಸಿಹತ್ಮಂದ್ ಕು ಚೆಹರಾ ಇಸ್ ದಾಸ ಶಿಕಾರಿ ಲಕ ದಾ ಇಸಿ ಬಿಮಾರಿ ನೋ ಅಗೇ ದಿ ಪಾರ ದೇ ಸ್ಯಾ ಜರೂರಿ ದ ಕಥ ಸುವಾಯು ಚಿ ದಿಲ್ ಮರ್ ನುಕ್ಸಾನ್ ದಿ ಚಿ ಕಮ ಶುವಾಗಾನಿ ದಿ ಅಹುನ ಮುಜಾದಿ ಮಹಫೂಜ್ ವು ನೋ ಬ್ಯಾ ಇಸ್ತೇಮಾಲ್ ಕು ದೆ ಪರ್ಮನೆಂಟ್ ದ ಪ್ರಾಡಕ್ಟ್ ಪರ್ಮನೆಂಟ್ ಸನ್ಸ್ಕ್ರೀನ್ ಇಸ್ತೇಮಾಲ್ ಕು ಔ ದಿ ಖಪಲ್ ಸ್ಕಿನ್ ಕುದರತಿ ಚಮಕ್ ಔ ಕುಶಲಿ ವಾಲ ಬರ್ಕರಾರ್ ಹೋ ಸಾತು ಇನ್ಸಾನ್ ಜ್ಯಾದ ಪುರ ಎತಮಾದ್ ಅಲ್ತಾ ಮಹಸೂಸ್ ಕೈ ಚಿ ದಾಯ ಖಪಲ ಚೆಹರಾ ಚಿ ಕಮ ಆ ಸಫಾ ಸುತ್ರವಿ ದೇ ದಿ ಪಾರಾ ದಿ ಮುಜಾ ಪರ್ಮನೆಂಟ್ ಬ್ಯೂಟಿ ಚಿ ಕಮ ಪ್ಯಾಕೇಜ್ ಮಿತ್ರತ ಔಷಧ ದ ಮುಕಮ್ಮಲ್ ಪ್ರಾಡಕ್ಟ್ ಚಿಕುಮ್ ದೈ ದಾದಿ ತಾಸು ಸ್ಕಿನ್ ಸಫಾಯಿ ಹಿಫಾಜತ್ ನಮಿ ಔಕ್ಷರಿ ವಾಲ ಬರ್ಕರಾರ್ ಸಾತುಲು ಮುಖ್ತಲಿಫ್ ಮರ್ಹಲು ಚೆ ಯುವರ್ ರೂಟೀನ್ ಚಿ ಕದಾ ಶಾಮಿಲ್ ಸಿ ನೋಬ್ಯಾಬಾ ತಾಸು ಚೆಹರಾ ತಾಸು ಸ್ಕಿನ್ ಬಿಲ್ಕುಲ್ ಪರ್ಫೆಕ್ಟ್ ಸಿ ಖುಷು ಅರವಿದುನ್ ಕೋ ದಿಮಾ ನನನಿ ಪ್ರೋಗ್ರಾಮ್ ವಕ್ತ್ ಸರ್ ತರಸಿ ಇನ್ಶಾಲ್ಲಾ ನೂರ್ ಖಬರೆ ನೂರ್ ಕಿಸಿ ಚಿಕುಮಿದಿ ಆಬಜ ಪಲ್ ಸಭಾ ಪ್ರೋಗ್ರಾಮ್ ಚಿ ತಾಸು ಸರಕು ತಾಸು ಬಮಾತರಾ ಕು ಇಜಾಜತ್ ಪಲ್ ಜಾನ್ ಬಖ್ಯಾಲ್ ಸಾತೋ ದಲೋಯ ಅಲ್ಲಾ ಪಾಮಾನ್.